0: ganja da da ni sa sa sa ni ni da pa ni sa sa da ni ni ni ni pa pa pa pa pa ma ma pa ga pa ma ga pa ma ga pa ma ga pa ma ga sa pa ma ni pa ma ni pa ma ni pa ma ni pa ma ga pa ma ga ni pa ma ga ni pa ma ga ga ni pa ni ga ga ni pa sa sa ni pa ma ga pa ga pa su di pa du
1: ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ ಗಡದ